ಒಂದು ತಾರುಣ್ಯ ಸುಧ ಬೇಧಾಮ ಹೆಲಕ ಇಷ್ಟ ಏತಂಬಾಮ ಹೆಗಂದು ತಾರುಣ್ಯ ಸುಧ ಬೇಧಾಮ ಹೆಲಕ ಇಷ್ಟ ಏತಂಬಾಮ

ಒಂದು ತಾರುಣ್ಯ ತುಭ ಬೇಧಾಮ ಹೆಳಕ ಇಷ್ಟ ಏತಂ ವಾಮ ಹೆಂಗು ತಾರುಣ್ಯ ತುಭ ಬೇಧಾಮ ಹೆಳಕ ಇಷ್ಟ ಏತಂ